0: wa kye wo politicians enni wa kye wo ho ye ni wa kye kakra na ye se ye fa baby
1: yes
0: wo hanu be kakra na ye se ah ye fa baby
1: atadodo
0: ye ntumi hwe wo nyame ani
1: atadodo
0: ye ntumi kye one abre bia wo nyame e be sra wo mu any one